ಮಾಡಿ ಸರಿತ. ಘೋಲ್ತಿ ಹೈ ಆಪ್ಕೆ ಜೀವನ್ ಮೇ ಶಾಸ್ತ್ರೀಯತಾ, ಬಾರೀಕಿಯಾ ರಾಗೋ ಕಿ ಶೃಂಗಾರ ಶುರೂ ಕಾ ಸಮಯ ಬೀತಾ, ದೌರ್ ಬದಲೆ ಕಾಯಂ ಹೈ ಸಂಗೀತ ಕಿ ಮಧುರ ಪಾಠಶಾಲಾ. ಹರ ರೋಜ್ ಸುಬಹ ಔರ್ ಶಾಮ್ 6:45 ಪರ ಸಂಗೀತ ಸರಿತಾ ಸಿರ್ಫ್ ವಿವಿಧ ಭಾರತಿ ಪರ. ಬಹುತ್ ಜಲ್ದ ಸಂಗೀತ ಸರಿತಾ ಕಾರ್ಯಕ್ರಮ ಮೇ ಆಪ್ ಸುನೆಂಗೆ ಏಕ್ ಅನ್ಮೋಲ್ ಶೃಂಖಲಾ. ಆಯೆಂಗೆ ಇಸ್ಮೇ ಜಾನೆ ಮಾನೆ ಬಾಂಸುರಿ ವಾದಕ ಪಂಡಿತ್ ರೋನು ಮಜೂಮ್ದಾರ್. ತೊ ಸುನ್ತೇ ರಹಿಯೇ ವಿವಿಧ ಭಾರತಿ ಸಂಗೀತ ಸರಿತಾ. ಫಿಲ್ಹಾಲ್ ಆಪ್ ಸುನ್ ರಹೇ ಹೈ ಕಾರ್ಯಕ್ರಮ ರಂಗ ತರಂಗ.